ಉಲ್ಲಾಸ್ ಬುಯಾವಾನಿ ನೆಫಿ ರೋಡ್ ಹಂಜೋ ಜೋಡ್ ಸ್ವರಿಯಾಗಿದ ಖಾತಿರ್ ಮೊಳಕ್ಬೇನು ಆಜ್ ಜಗ ಕಂಪ್ಯೂಟರ್ ಚೇರ್ ಚಲತಾ ಮುಣಪಾಕ ಹರಕತ್ ನಾನಿ ಆಮಚ ಲ್ಯಾಪ್ಟಾಪ್ ಆನಿ ಬ್ಯಾಗಾಂತ ಘಾಲೂನ್ ಖಂಯ ವಚೂನ್ ಜಾಯ ಥಂಯ ಕಾಮ ಕರೂ ಯೇತಾ. ವೋಕೇಶನ್ ಕನ್ಸೆಪ್ಟೂಯ ಆಯ್ಜ ಆಯ್ಲಾ ಆನಿ ಕೋವಿಡ್ ಕಾಳಂತ ಹೋಚ ಕಂಪ್ಯೂಟರ್ ವರ್ಕ್ ಫ್ರಮ ಹೋಮ್ ಯಾ ಕನ್ಸೆಪ್ಟಾಚ ಮಹತ್ವಾಚೋ ಭಾಗ ಜಾಲ್ಲೋ. ಪುಣ ಸುರವಾತಿಚ ಕಾಳ ಇತಲೋ ಸೊಪನ ಆಶಿಲ್ಲೋ ಹಾ. ಸುರವಾತಿಚ್ಯಾ ಕಾಳಂತ ಜೆನ್ನ ಕಂಪ್ಯೂಟರ್ ನವೆ ನವೆ ಆಯಿಲ್ಲೆ 1945 ವರ್ಸಾ ತೆನ್ನಾ ತಾಚೆ ಜಿ ಜೊ ಆಕಾರ ಆಶಿಲ್ಲ ಜಿ ರುಂದಿ 1800 ಸ್ಕ್ವೇರ್ ಫೂಟ್ ಜಾಲ್ಯಾರ್ ತಾಚೆ ವಜನ್ ಆಶಿಲ್ಲೆ 27 ಟನ್.